enti me sra wo enna kakra ana bosome kakra ka ewo yanin ama afia kwa wie ye

0: fireman oja ni si wo bebi awo no ate wonya ba to oja no na si si obi a to ja ni ma na so ato amo mo fire
1: so fire wo fire na me so ma fire na ni ja oja no so wa pele go be pa